0: ಅದ್ರ ದಾನಿ ದಾನಿ ದೊಂ ದಾನಿ ತಾಲ ದೊಂ ಬಿರ್ನ ದೊಂ ಬಿರ್ನ ಅದ್ರ ದಾನಿ ದಾನಿ ದೊಂ ದಾನಿ ತಾಲ ದೊಂ
1: ಬಾಗ್ರದಿ ಬಿಕ್ತೆ ಮಾಗ್ ಬಾಗ್ರದಿ ತೋಮ್ ತೋಮ್ ತೋಮ್ ಬಿರ್ಮ ಬಾಗ್ರದಿ ಬಿಕ್ತೆ ಮಾಗ್ ಬಾಗ್ರದಿ ತೋಮ್ ತೋಮ್ ತೋಮ್ ಬಿರ್ನಾಥ್ ತೋಮ್ ತೋಮ್ ತೋಮ್ ತಿರ್ನಾಥ್ ತೋಮ್ ತೋಮ್ ತೋಮ್ ತಿರ್ನಾಥ್ ತೋಮ್ ತಿರ್ನಾಥ್ ತೋಮ್ ತಿರ್ನಾಥ್ ತೋಮ್ ತಿರ್ನಾಥ್